ಡಿವೈನ್ ಶ್ರೀ ಸತ್ಯಸಾಯಿ ಬಾಬಾ ಸೇಸ್, ಹೌ ಕ್ಯಾನ್ ಲವ್ ಬಿ ಕಲ್ಟಿವೇಟೆಡ್? ಇಟ್ ಕ್ಯಾನ್ ಬಿ ಡನ್ ಥ್ರೂ ಟೂ ಮೆಥಡ್ಸ್. ಒನ್, ಆಲ್ವೇಸ್ ಕನ್ಸಿಡರ್ ದ ಫಾಲ್ಟ್ಸ್ ಆಫ್ ಅದರ್ಸ್ ಹೌ ಎವರ್ ಬಿಗ್ ಟು ಬಿ ಇನ್ಸಿಗ್ನಿಫಿಕೆಂಟ್ ಅಂಡ್ ನೆಗ್ಲಿಜಿಬಲ್. ಕನ್ಸಿಡರ್ ಯೋರ್ ಓನ್ ಫಾಲ್ಟ್ಸ್ ಹೌ ಎವರ್ ಇನ್ಸಿಗ್ನಿಫಿಕೆಂಟ್ ಅಂಡ್ ನೆಗ್ಲಿಜಿಬಲ್ ಆಸ್ ಬಿಗ್, ಅಂಡ್ ಫೀಲ್ ಸ್ಯಾಡ್ ಅಂಡ್ ರಿಪೆಂಟೆಂಟ್. By these means, you acquire the qualities of brotherliness and forbearance. 2. Whatever you do, whether alone or with others, do it remembering that God is omnipresent. He sees, hears, and knows everything. Whatever you do, discriminate between right and wrong, and do only what is right. Endeavor at every moment to be aware of the omnipotence of God.